0: ಕಥೆ ಏನಪ್ಪ ಅಯ್ಯ ಉಮ್ಮ ಏನ ದೇವರ ನನಗೆ ಕೈ ಮುರ್ರನ ಏನಪ್ಪ ಅಂತ ಬಂಗನ ಉಟ್ಟು ಕೈ ನಾನ ಏನ ದಿಯಾನ ಕೈ ನಾ ಸತ ಹಿಂಕ ಬಾಲಾನ ನಾ ಸತ ಉಮ್ಮ ಗಿಶಿಯನ ಉಳ್ಳತಾಕಿ ಇಂಬ ಕುಳ ದಿಯಾನ ಕೈ ಬಕುಲ್ ಕುಲಿನ್ ದೋನ್ ಉಂಗಿಂತ ದೋನ್ ಶುಭ ಭಯ್ಯ ಕಾತಾಕಿ ಲೋಕಾನ ಉನ್ನ ಲೋಕೈಸಿ ಜೈನ ಕ್ರಾನ ಓಟಲ್ಕೆ
1: ನಾನು ಮಾನ ಕೃಷಿ